ಸಾಗಿನ ಸಾಧನ ಸಾರ್ಥಕ ಮಂದಗ ಯೋಗ ಬಲಮುಗ ಯಾಗ ಫಲಮುಗ ಸಾಗಿನ ಸಾಧನ ಸಾರ್ಥಕ ಮಂದಗ

ವಾಸುದೇವ್ ದೇವ್ಕ ಕೊನಿಕಾಯ್ ಕಂಸ ರಾಜ ಕೊನಿಕಾಯ್ ಜನ ಬಾಮಣೇನ್ ಕೋ ಕಲಾಗೋ ದೇವ್ ಕಿರ್ ಪೇಟ್ ಜಲಮ ಜನ ಕಲಾಗೋ ತೋನ್ ಕಾಟೆವಾಳು ಮಳ ಜಾಯ ಕಾಟೆವಾಳು.

0: ರಾಜನ ಪೇಡ್ಯಾನ್ ರಾಜ ನನ್ನ ಕರುಸ್ತಾನ ಎಂತನಿ ಮಿಯಡಿ ಮಿಯಡಿ ಇಂದ್ರ ರಾಣಿ ಸೇಪಾಗಿರ್ ಕರಿಯ ಮಿಯಡಿ ರೋಣ್ ರಚಾ ಉಸ್ವಲ್ಗಿರ್ ಕರಿಯ ಹಿಂಜರ್ವೆಹನ್ ಹೋಬೇ ಕರಿಯ ಅಂತ ನಿತ್ತನಿ ಚುಟ್ಕನೆ ತೇತ್ತ ಸೂಡ ರೋಣ್ ಉಸ್ವಲ್ ಕರೀತ ಸಡವಾಟ್ ವಲ್ ಕರೀತ ತರ್ತ ಪೆರೆ ದೂರ್ ಕೀತ ಚಚ್ಚಲ ಪೆರೆ ತರ ಅಂತ ಪರ್ಕ ಸಿಕ್ಕೀತ ಅನಿ ನುಂಗೆ ನೀದ ನೂರಾದಂಕಿತ ನುಂಗೀದ ನೂರಾದಂಕಿತ ಪಾಲ್ನಿದ ಪರಡರಾದಂಕಿತ ಅನಿ ಗಾರ ನೀದ ಬಾರರಾದಂಕಿತ ಚುಚ್ಚಲ್ನಿದ ಸಿಂರಾದಂಕಿತ ಅನಿ ರಾಜಲ್ ತಿನ್ವಲ್ ರಾಜಗಿರಿ ಭಾಜಿ ಪರ್ಕ ಸಿಕ್ಕೀತ ರಾಂದ ಅನಿ ಮೋಕ್ಷಲ್ ತಿನ್ವಲ್ ಪೂರಸಾನಿ ಸಾಪ ಕೀತ ಅನಿ ಬಾತ ಹಾನೆ ತಿನ್ನೆಂಗ್ ತಿನ್ನೆಂಗ್ ಘಮ್ಮ ಘಮ್ಮ ಘಮ್ಮ ಘಮ್ಮ ರಾಂದ ಕೀತ ಸೂಡ ಇಂದ್ರಾಯ್ ರಾಣಿ ಅವ್ವಂಶಿ ಅಸ್ಲಿತ ರಾಂದ ಕೀತ ಅನಿ ಅಟ್ತಾನಿ ಮುಸ ಮುಸ ಕವಸರ್ ಪೆಸಿತ ಇಂದ್ರಾಯ್ ರಾಣಿ ಅಸ್ಕೆ ಬಾಬು ಎಂತರ್ ರಾಣಿ ಇಚ್ಚೋ ರೋಜ್ ನೀವ ರಾಂದ ಮತ್ತ ಬತಿ ನೀಗಟಲ್ ಅಸ್ಲಿತ ರಾಂದ ನಾ ಮಿಯಡ ಬಾತಲ್ ವಾಸ್ ಪಾಸರ್ ಮಂತ ತಿನ್ನೆಂಗ್ ತಿನ್ನೆಂಗ್ ಉನ್ನೆಂಗ್ ಉನ್ನೆಂಗ್ ಬತ್ತ ಸೋಬತ ರಾಂದ ಕೀತ ರಾಣಿ ನಾ ಮಿಯಡ ಇಂಜರ್ ರಾಜಲ್ ಖುಷಿ ಗಮ್ಮ ತಾತೋರ್
1: ఇప్పటివరకు గుడియత్నూర్ మండలం తోషం గ్రామానికి చెందిన మర్సకోల కళావతి బృందం గోండి భాషలో వినిపించిన ఇంద్రాయి కథాగానం నాలుగవ భాగం విన్నారు. ఇప్పుడు చెప్ల నాయక్ తాండకు చెందిన రాథోడ్ ధూల్సింగ్ బృందం పాడిన భజన పాటను విందాం.